ಆಸ್ಪದಿ ಮಿಥ್ಯಾ ನಾಹಿ ರಸನ ಪಾರ ಸಮಾನ ಪ್ರೀತರಂಜನದಾಸ್ ಪರ್ತ್ಯ ರೂಪನ ಪೇಕೇ ನೇತರ್ ಸಾಧಕಿ ಟಹಲ ಸನ್ ಸಂಕೇತ ಕರ ನ ಸುನೆ ಕಾಹುಕು ನಿಂದಾ ಸಭ ತೇ ಜಾನೇ ಆಪಸ್ಕೋ ಮಂದಾ ಗೌರ ಪ್ರಸಾದ ಭಿಖ್ಯಾ ಪರ ಹರೇ ಮನ್ ಕಿ ವಾಸನಾ ಮನ್ ತೇ ಟರೇ ಇಂದ್ರಿ ಜಿತ್ ಪಂಚ ದೋಸ್ತೇ ರಹತೇ ನಾನಕ ಕೋಟ ಮದೇ ಕೋ ಐಸಾ ಪਰਸ ਵੈਸ਼ਨੂ ਸੋ ਜੈ ਸੁਪਰ ਸੋ ਪ੍ਰਸੰਨ ਵਿਸ਼ਨ ਕੀ ਮਾਇਆ ਤੇ ਹੋਏ ਭਿੰਨ ਕਰਮ ਕਰ ਤੋ ਹੋ ਬੈਨ ਕਰਮ ਤੈਸ ਵੈਸ਼ਨੂ ਕਾ ਨਿਰਮਲ ਧਰਮ ਕਾ ਫਲ ਇੱਛਾ ਨਹੀਂ ਬਾਛੇ।